ಕಹ ನಾನು ಸುನೋ ಸಂತೋಷ ಶಬತರೂಪಿಯಾರು ಸಚ ನಾಮ್ಯರ ಆಧಾರು ವಾಜೇ ಪಂಚ ಶಬತ ಕರ್ಸಪಾಗ್ಯ ಶಬದ ವಾಜೇ ಕಲಾಜಿತ ಕರ್ತಾರ್ಯ ಪಂಚ ದೂತದ ವಾಸ ಗೀತೆ ಕಾಲಕಂಠ ಕುಮಾರ್ಯ ತುರ್ಗರಂ ಪಾಯ ತೂತ ಜಿನ ಕಾವು ಸೇನಾಮಹರ್ಗೇ ಲಾಗೇ ಗಾಹ ನಾನಕ ತಹ ಸುಖೋವಾ ತಿದಗರ ಅನದ ವಾಜೇ ಆನಂದ ಸುನೋ ಬಟ ಭಾಗೀ ಹೋ ಸಗಲ ಮನೋರ್ಥ ಪೂರೇ ಪಾರ ಬ್ರಹ್ಮ ಪ್ರಪಾಯ ಉತ್ತರೇ ಸಗಲ ವಿಸೂರೇ ದೂಖ ರೋಗ ಸಂತಾಪ ಉತ್ತರೇ ಸುಣೀ ಸಚೀ ಬಾಣೀ ಸಂತ ಸಾಜನ ಭಯ ಸಾರಸೇ ಪೂರೇ ಗುರ್ತೇ ಜಾಣೀ ಸುಣ ತೇ ಪುನೀತ ಕಹ ತೇ ಪವೇತ ಸದ್ಗುರ ರಹ್ಯಾ ಪ್ರಭೂರೇ ಬಿನವಂತ ನಾನಕ ಗುರು ಚರಣ ಲಾಗೇ ವಾಜೇ ಅನಹ ತೂರೇ ಮುದಾವಣೀ ಮಹಲಾ ಪಂಜಮಾ ಥಾಲ ಬಿಜ ತಿನ ವಸ್ತೂ ಪೈಯೋ ಸತ್ಸಂತೋಖ ವಿಚಾರೋ ಅಮೃತ ನಾಮ ಠಾಕುರ ಗಾ ಭಯೋ ಜಿಸ್ಗಾ ಸಬ ಸದಾರೋ ಜೇ ಗೋ ಖಾ ಭಯ ಜೇ ಗೋ ಪಂಚ ಜಿಸ್ಗಾ ಹೋಯ ಉದಾರೋ ಏ ವಸ್ತ ಜೀ ನಹ ಜಾಯಿ ನಿತ ನಿದ್ರಾ ಗುರುದಾರೋ ತಮ್ ಸಂಸಾರ ಚರಣ ಲಗ ತರ್ಯ